ఆకాశవాణి హైదరాబాద్ కేంద్ర మధ్యమ తరంగ 406.5 మీటర్ 738 కిలోహర్ట్స్ ಹಾಗೂ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಕೇಳುವಿರಿ. ಕನ್ನಡ ಕಸ್ತೂರಿ. ಕಸ್ತೂರಿ ಶ್ರೋತೃಬಂಧುಗಳಿಗೆ ಆತ್ಮೀಯ ಸ್ವಾಗತ. ನಾನು ಕೃತಿಕಾ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು.

0: ಶ್ರೋತೃಗಳೇ, ಸಾಕ್ಷರತೆ ಕೇವಲ ಓದು ಬರಹವಲ್ಲ, ಅದು ಜ್ಞಾನ, ಅರಿವು ಮತ್ತು ಆತ್ಮವಿಶ್ವಾಸದ ಬೆಳಕು. ವ್ಯಕ್ತಿಯ ಸಬಲೀಕರಣ ಹಾಗೂ ಸಮಾಜದ ಪ್ರಗತಿಗೆ ಸಾಕ್ಷರತೆ ಪ್ರಮುಖ ಆಧಾರವಾಗಿದೆ. ಸಾಕ್ಷರತೆಯ ಬೆಳಕು ಪ್ರತಿಯೊಂದು ಮನೆಯನ್ನು ತಲುಪಲಿ, ಜ್ಞಾನದ ಬೆಳಕು ಪ್ರತಿಯೊಂದು ಬದುಕನ್ನು ಬೆಳಗಲಿ. ಕಸ್ತೂರಿಯ ಇಂದಿನ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೇಳುವಿರಿ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ಅಂಗವಾಗಿ ಡಾಕ್ಟರ್ ಮಧುಸೂದನ್ ಜೋಶಿ ಅವರ ಭಾಷಣ ಕೇಳಿ ಆಕಾಶವಾಣಿಯ ವಿಶೇಷ ಕಾರ್ಯಕ್ರಮ.
1: ನಮಸ್ಕಾರ ಮತ್ತು ಇಂದು ಕಾರ್ಯಕ್ರಮ ಆಲಿಸುತ್ತಿರುವ ಎಲ್ಲಾ ಶ್ರೋತೃಗಳಿಗೆ ಹೃತ್ಪೂರ್ವಕ ಸ್ವಾಗತ. ಪ್ರತಿ ವರ್ಷ ಸೆಪ್ಟೆಂಬರ್ 8ರಂದು ಪ್ರಪಂಚವು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಿಸಲು ಒಂದು ಕ್ಷಣ ನಿಲ್ಲುತ್ತದೆ. ಇದು 1966ರಲ್ಲಿ ಯುನೆಸ್ಕೋ ಸಂಸ್ಥೆಯು ಸ್ಥಾಪಿಸಿದ ದಿನವಾಗಿದ್ದು, ಓದುವಿಕೆ, ಬರೆಯುವಿಕೆ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಸಣ್ಣ ಕೌಶಲ್ಯಗಳಲ್ಲ ಎಂಬುದನ್ನು ನಮಗೆ ನೆನಪಿಸುತ್ತದೆ. ಇವು ಪ್ರತಿಯೊಂದು ಇತರ ಮಾನವ ಹಕ್ಕು, ಪ್ರತಿಯೊಂದು ಅವಕಾಶ ಮತ್ತು ಪ್ರತಿಯೊಂದು ಕನಸಿನ ಅಡಿಪಾಯಗಳಾಗಿವೆ. ಈ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವು ತನ್ನ 66ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವಾಗ, ಯುನೆಸ್ಕೋ ಜನರಿಗಾಗಿ, ಭೂಮಿಗಾಗಿ ಮತ್ತು ಸಮೃದ್ಧಿಗಾಗಿ ಸಾಕ್ಷರತೆ ಎಂಬ ಧ್ಯೇಯ ವಾಕ್ಯವನ್ನು ಆಯ್ಕೆ ಮಾಡಿದೆ. ಈ ಧ್ಯೇಯವು ಸಾಕ್ಷರತೆಯನ್ನು ಕೇವಲ ಪುಟಗಳನ್ನು ಓದುವ ಸಾಮರ್ಥ್ಯವಾಗಿ ಅಲ್ಲ, ಬದಲಿಗೆ ಪ್ರಪಂಚದಲ್ಲಿ ಸಂಪೂರ್ಣವಾಗಿ ಭಾಗವಹಿಸುವ ಸಾಮರ್ಥ್ಯವಾಗಿ ನೋಡುವಂತೆ ನಮ್ಮನ್ನು ಕೇಳುತ್ತದೆ. ನಮ್ಮ ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು

ತಮ್ಮ ಜೀವನೋಪಾಯಗಳನ್ನು ಸುರಕ್ಷಿತಗೊಳಿಸಲು ಮತ್ತು ಎಲ್ಲರಿಗೂ ಹೆಚ್ಚು ಒಳಗೊಳ್ಳುವ ಭವಿಷ್ಯವನ್ನು ನಿರ್ಮಿಸಲು ಇದು ಒಂದು ಅವಕಾಶವಾಗಿದೆ. ಇಂದು ಮುಂದಿನ ಕೆಲವು ನಿಮಿಷಗಳನ್ನು ನಿಮ್ಮೊಂದಿಗೆ ಕಳೆಯುತ್ತಾ ಭಾರತ ಈ ಪಯಣದಲ್ಲಿ ಎಲ್ಲಿ ನಿಂತಿದೆ ಎಂಬುದರ ಬಗ್ಗೆ ಮಾತನಾಡಿಸಲು ಬಯಸುತ್ತೇನೆ. ನಾವು ಇನ್ನೂ ಎದುರಿಸುತ್ತಿರುವ ಸವಾಲುಗಳು, ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ರೂಪಿಸಲಾಗಿರುವ ಧೈರ್ಯಶಾಲಿ ದೃಷ್ಟಿಕೋನ, ಮತ್ತು ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದ ಒಂದು ವಿಷಯ, ಭಾರತವು ಕಲಿಕೆ ಈ ಪಯಣದ ಭಾಗವಾಗಿ ತನ್ನದೇ ಆದ ಚಿರಂತರ ಜ್ಞಾನವನ್ನು, ತನ್ನ ಭಾರತೀಯ ಜ್ಞಾನ ವ್ಯವಸ್ಥೆಗಳನ್ನು ಮರುಶೋಧಿಸುತ್ತಿರುವ ರೀತಿ, ಇದು ಒಂದು ಬಹುಮುಖ್ಯವಾದ ವಿಷಯ. ಒಂದು ಸರಳ ಸತ್ಯದೊಂದಿಗೆ ಪ್ರಾರಂಭಿಸೋಣ. ಸಾಕ್ಷರತೆ ಅಂದರೆ ಕೇವಲ ನಿಮ್ಮ ಹೆಸರನ್ನು ಸಹಿ ಮಾಡುವುದು ಅಥವಾ ಪತ್ರಿಕೆಯ ಶೀರ್ಷಿಕೆಯನ್ನು ಓದುವುದಲ್ಲ. ಇಂದಿಗೂ ಪ್ರಪಂಚದಾದ್ಯಂತ 100 ಮಿಲಿಯನ್ ವಯಸ್ಕರಿಗೆ ಮೂಲಭೂತ ಸಾಕ್ಷರತಾ ಕೌಶಲ್ಯಗಳ ಕೊರತೆ ಇದೆ ಎಂದು ಯುನೆಸ್ಕೋ ಅಂದಾಜಿ ಪ್ರಕಾರ ಹೇಳಲಾಗುತ್ತದೆ. ಭಾರತದಲ್ಲಿ ಈ ಸವಾಲು ಐತಿಹಾಸಿಕವಾಗಿ ಆರಂಭದಲ್ಲೇ ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಅತ್ಯಂತ ತೀವ್ರವಾಗಿದೆ. ವಾರ್ಷಿಕ ಶಿಕ್ಷಣ ಸ್ಥಿತಿ ವರದಿಯಂತಹ ಪ್ರಸಿದ್ಧ ಸಮೀಕ್ಷೆಗಳು ವರ್ಷಗಳಿಂದ ನಮಗೆ ಒಂದು ಅಹಿತಕರ ಸತ್ಯವನ್ನು ತೋರಿಸುತ್ತಲೇ ಇವೆ. ಅನೇಕ ಮಕ್ಕಳು 3ನೇ ತರಗತಿ, 4ನೇ ತರಗತಿ, ಕೆಲವೊಮ್ಮೆ 5ನೇ ತರಗತಿಗೆ ತಲುಪಿದರೂ ಚಿಕ್ಕ ತರಗತಿಗಳಿಗೆ ಉದ್ದೇಶಿಸಿದ ಸರಳ ಪ್ಯಾರಾಗ್ರಾಫ್ ಅನ್ನು ಓದಲಾಗುವುದಿಲ್ಲ ಅಥವಾ ಮೂಲಭೂತ ಗಣಿತವನ್ನು ಬಿಡಿಸಲಾಗುವುದಿಲ್ಲ. ಶಿಕ್ಷಣ ತಜ್ಞರು ಇದನ್ನು ಮೂಲಭೂತ ಕಲಿಕಾ ಬಿಕ್ಕಟ್ಟು ಎಂದು ಕರೆಯುತ್ತಾರೆ. ಮತ್ತು ಇದೇ ಬಿಕ್ಕಟ್ಟನ್ನು ಎದುರಿಸಲು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ, ಅಂದರೆ NEP 2020 ರೂಪುಗೊಂಡಿತು. ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಬಿಡುಗಡೆಯಾದಾಗ ಅದು ಒಂದು ಅತ್ಯಂತ ಶಕ್ತಿಶಾಲಿ ಹೇಳಿಕೆಯನ್ನು ನೀಡಿತು. ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಸಾರ್ವತ್ರಿಕ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ಸಾಧಿಸುವುದು ರಾಷ್ಟ್ರದ ಅತ್ಯುನ್ನತ ಆದ್ಯತೆಯಾಗಿರಬೇಕು ಎಂದು ಅದು ಹೇಳಿತು. ಇನ್ನು ಮುಂದೆ ಹೋಗಿ ನೀತಿಯು ಎಷ್ಟೇ ದೂರದೃಷ್ಟಿಯುಳ್ಳದಾಗಿದ್ದರೂ, ಎಷ್ಟೇ ಚೆನ್ನಾಗಿ ವಿನ್ಯಾಸಗೊಳಿಸಲ್ಪಟ್ಟಿದ್ದರೂ, ಈ ಅತ್ಯಂತ ಮೂಲಭೂತ ಕಲಿಕೆಯನ್ನು, ಅಂದರೆ ಮೂಲಭೂತ ಮಟ್ಟದ ಓದುವಿಕೆ, ಬರೆಯುವಿಕೆ ಮತ್ತು ಗಣಿತವನ್ನು ಮೊದಲು ಸಾಧಿಸದಿದ್ದರೆ ನಮ್ಮ ಮಕ್ಕಳಿಗೆ ಉಳಿದ ನೀತಿ ಹೆಚ್ಚಾಗಿ ಅಪ್ರಸ್ತುತ ಆಗುವ ಅವಕಾಶ ಇರುತ್ತದೆ ಎಂದು ದಿಟ್ಟವಾಗಿ ಈ NEP 2020 ಹೇಳುತ್ತದೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ NEP 2020 ಸಾಕ್ಷರತೆಯು ಅನೇಕ ಗುರಿಗಳಲ್ಲಿ ಒಂದು ಗುರಿಯಲ್ಲ ಎಂಬುದನ್ನು ಗುರುತಿಸಿದೆ. ಅದು ಪ್ರತಿಯೊಂದು ಇತರ ಗುರಿಗೆ ಪ್ರವೇಶ ದ್ವಾರವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ದೃಷ್ಟಿಕೋನವನ್ನು ಕಾರ್ಯರೂಪಕ್ಕೆ ತರಲು ಭಾರತ ಸರ್ಕಾರವು 2021ರ ಜುಲೈನಲ್ಲಿ ನಿಪುಣ್ ಭಾರತ್ ಮಿಷನ್ ಅನ್ನು ಪ್ರಾರಂಭಿಸಿತು. ನಿಪುಣ್ ಎಂದರೆ ಅರ್ಥದೊಂದಿಗೆ ಓದುವಿಕೆ ಮತ್ತು ಸಂಖ್ಯಾಜ್ಞಾನದಿಂದ ಪರಿಣಿತಿಗಾಗಿ ರಾಷ್ಟ್ರೀಯ ಉಪಕ್ರಮ ಮಾಡುವುದು. ಸಮಗ್ರ ಶಿಕ್ಷಾ ಯೋಜನೆಯಡಿ ಪ್ರಾರಂಭಿಸಲಾದ ಈ ಮಿಷನ್ ಒಂದು ಸ್ಪಷ್ಟ ಮತ್ತು ಮಹತ್ವಾಕಾಂಕ್ಷೆಯ ಗುರಿಯನ್ನು ನಿಗದಿಪಡಿಸಲಾಗಿದೆ. ಭಾರತದ ಪ್ರತಿಯೊಂದು ಮಗು 2026-27ನೇ ಸಾಲಿನ ರಾಷ್ಟ್ರೀಯ ಗಡುವಿನೊಳಗೆ 3ನೇ ತರಗತಿಯ ಅತ್ಯಂತ ಈ ವೇಳೆಗೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ಸಾಧಿಸಬೇಕಾಗಿದೆ. ನಿಪುಣ್ ಭಾರತ್ 3ರಿಂದ 9 ವರ್ಷ ವಯಸ್ಸಿನ ನಿರ್ಣಾಯಕ ಅವಧಿಯನ್ನು ನಮ್ಮ ಅಂಗನವಾಡಿ ಮತ್ತು ಬಾಲವಾಟಿಕೆಗಳಿಂದ 3ನೇ ತರಗತಿವರೆಗೆ ಒಳಗೊಳ್ಳುತ್ತದೆ. ಏಕೆಂದರೆ ಆರಂಭಿಕ ವರ್ಷಗಳಲ್ಲೇ ಮಾನವ ಮೆದುಳು ಭಾಷೆ, ಸಂಖ್ಯೆಗಳು ಮತ್ತು ಪರಿಕಲ್ಪನೆಗಳನ್ನು ಕಲಿಯಲು ಅತ್ಯಂತ ಸ್ವೀಕಾರಶೀಲವಾಗಿರುವ ಸಮಯ ಎಂಬುದನ್ನು ಮಕ್ಕಳ ಬೆಳವಣಿಗೆಯ ಬಗೆಗಿನ ದಶಕಗಳ ಸಂಶೋಧನೆಯ ಮೂಲಕ ನಾವು ಈಗ ಅರ್ಥ ಮಾಡಿಕೊಂಡಿದ್ದೇವೆ. ನಿಪುಣ್ ಭಾರತ್ ಆಸಕ್ತಿಕರವಾಗಿರುವುದು ಒಂದು ಕಲಿಕೆಯನ್ನು ಸಮೀಪಿಸುವ ರೀತಿಯಲ್ಲಿ. ಇದು ಶಿಕ್ಷಕರಿಗೆ ಮಕ್ಕಳನ್ನು ಕೇವಲ ಕಂಠಪಾಠ, ವ್ಯಾಯಾಮಗಳಿಂದ ತರಬೇತಿ ನೀಡಲು ಕೇಳುವುದಿಲ್ಲ. ಇದು ಆಟದ ಆಧಾರಿತ ಮತ್ತು ಚಟುವಟಿಕೆ ಆಧಾರಿತ ಕಲಿಕೆ. ಸಂತಸದಾಯಕ ತರಗತಿಗಳು, ಆರಂಭಿಕ ಬೋಧನೆಯಲ್ಲಿ ಸ್ಥಳೀಯ ಭಾಷೆಗಳು ಮತ್ತು ಮಾತೃಭಾಷೆಗಳ ಬಳಕೆ ಮತ್ತು ಭಯ ಹುಟ್ಟಿಸುವ ಪರೀಕ್ಷೆಗಳ ಬದಲಿಗೆ ಆಟಗಳು, ರಸಪ್ರಶ್ನೆಗಳು ಮತ್ತು ಅವಲೋಕನದ ಮೂಲಕ ನಿಯಮಿತ ಒತ್ತಡರಹಿತ ಮೌಲ್ಯಮಾಪನಕ್ಕೆ ಒತ್ತು ನೀಡುತ್ತದೆ. ಆಲೋಚನೆ ಸರಳ ಮತ್ತು ಸಂತಸದಿಂದ ಓದಲು ಕಲಿಯುವ ಮಗು ಜೀವನ ಪೂರ್ತಿ ಓದುತ್ತಲೇ ಇರುತ್ತದೆ ಎಂದು ಹೇಳಲಾಗುತ್ತದೆ. ಇದು ಸಂಪೂರ್ಣ ಯಶಸ್ಸಿನ ಕಥೆ ಎಂದು ನಾನು ನಿಮಗೆ ಹೇಳುತ್ತಿಲ್ಲ. ಇತ್ತೀಚಿನ ದತ್ತಾಂಶಗಳು ಉತ್ತರ ಪ್ರದೇಶ ಅಥವಾ ಹಿಮಾಚಲ ಪ್ರದೇಶ ಮತ್ತು ಗಮನಹರಿಸಿದ ಪ್ರಯತ್ನಗಳನ್ನು ಮಾಡಿದ ಇತರ ರಾಜ್ಯಗಳಂತಹ ಕಡೆಗಳಲ್ಲಿ ನಿಜವಾದ ಅಳೆಯಬಹುದಾದ ಸುಧಾರಣೆ ಕಂಡು ಬಂದಿದ್ದರೂ, ಒಟ್ಟಾರೆಯಾಗಿ ಭಾರತವು NEP 2020 2025ಕ್ಕೆ ನಿಗದಿಪಡಿಸಿದ ಸಾರ್ವತ್ರಿಕ ಗುರಿಗಿಂತ ಇನ್ನೂ ಹಿಂದೆ ಇದೆ ಎಂಬುದನ್ನು ತೋರಿಸುತ್ತದೆ. ಇದು ನಿರುತ್ಸಾಹಕ ಕಾರಣವಲ್ಲ, ಇದು ನವೀಕೃತ ತುರ್ತಿಗೆ ಕಾರಣ ಎಂದು ಅನಿಸುತ್ತದೆ. ಏಕೆಂದರೆ ಈ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಿಸುತ್ತಿರುವಾಗ ಪ್ರಾಮಾಣಿಕ ಸಂದೇಶವೇನೆಂದರೆ ಈ ಮಿಷನ್ ಇನ್ನೂ ಪೂರ್ಣಗೊಂಡಿಲ್ಲ, ಇದು ಇನ್ನೂ ಜೀವಂತ ನಡೆಯುತ್ತಿರುವ ರಾಷ್ಟ್ರೀಯ ಪ್ರಯತ್ನವಾಗಬೇಕಾಗಿದೆ. ಮತ್ತು ಪ್ರತಿಯೊಬ್ಬ ಶಿಕ್ಷಕ, ಪ್ರತಿಯೊಬ್ಬ ಪೋಷಕ ಮತ್ತು ಪ್ರತಿಯೊಬ್ಬ ಪಂಚಾಯತ್ ಮತ್ತು ಪ್ರತಿಯೊಬ್ಬ ನಾಗರಿಕ ಇದರಲ್ಲಿ ಪಾತ್ರ ವಹಿಸಬೇಕಾಗಿದೆ. ಈಗ NEP 2020 ಇದರ ಬಗ್ಗೆ ನಿಜವಾಗಿಯೂ ಆಸಕ್ತಿಕರವಾದ ಒಂದು ವಿಷಯದತ್ತ ತಿರುಗೋಣ. ಅದರ ಭಾರತೀಯ ಜ್ಞಾನ ವ್ಯವಸ್ಥೆಗಳ, ಅಂದರೆ ಐಕೆಎಸ್ನ ಮೇಲಿನ ಒತ್ತು. ವಸಾಹತುಶಾಹಿ ಶಿಕ್ಷಣ ವ್ಯವಸ್ಥೆಗಳು ಭಾರತಕ್ಕೆ ಬರುವ ಶತಮಾನಗಳ ಮೊದಲೇ ನಮಗೆ ನಮ್ಮದೇ ಆದ ಅಸಾಧಾರಣ ಶ್ರೀಮಂತ ಕಲಿಕಾ ಪರಂಪರೆಗಳಿದ್ದವು. ಏಷ್ಯಾದಾದ್ಯಂತ ವಿದ್ವಾಂಸರನ್ನು ಆಕರ್ಷಿಸಿದಂಥ ನಳಂದ ಮತ್ತು ತಕ್ಷಶಿಲಾ ಪ್ರಾಚೀನ ವಿಷಯಗಳನ್ನು ನೆನಪಿಸಿಕೊಳ್ಳಬಹುದು. ಭಾಷೆ, ಗಣಿತ, ಖಗೋಳಶಾಸ್ತ್ರ, ಆಯುರ್ವೇದ ಮೂಲಕ ವೈದ್ಯಕೀಯ ನೀತಿಶಾಸ್ತ್ರ ಮತ್ತು ಕಲೆಗಳನ್ನು ಒಂದೇ ಸೂರಿನಡಿ
ಸಂಯೋಜಿಸಿದ ಗುರುಕುಲ

0: ವ್ಯವಸ್ಥೆಯನ್ನು ನೆನಪಿಸಿಕೊಳ್ಳಬಹುದು. ಸಾವಿರಾರು ವರ್ಷಗಳ ಕಾಲ ವೇದಗಳನ್ನು ಅಸಾಧಾರಣ ಧ್ವನಿ ಶಾಸ್ತ್ರೀಯ ನಿಖರತೆಯೊಂದಿಗೆ ಸಂರಕ್ಷಿಸಿದ ಮೌಖಿಕ ಪರಂಪರೆಯನ್ನು ನೆನಪಿಸಿಕೊಳ್ಳಬಹುದು. ಇದುವರೆಗೆ ರಚಿಸಲಾದ ಅತ್ಯಂತ ಅತ್ಯಾಧುನಿಕ ಭಾಷಾ ವ್ಯವಸ್ಥೆಗಳಲ್ಲಿ ಒಂದಾದ ಪಾಣಿನಿಯ ಸಂಸ್ಕೃತ ವ್ಯಾಕರಣವನ್ನು ಅಥವಾ ಆರ್ಯಭಟ ಮತ್ತು ಭಾಸ್ಕರಾಚಾರ್ಯರ ಗಣಿತ ಪ್ರತಿಭೆಯನ್ನು ಕೂಡ ನಾವು ನೆನಪಿಸಿಕೊಳ್ಳಬಹುದು. NEP 2020 ಈ ಪರಂಪರೆಯನ್ನು ಭಾರತೀಯ ಶಿಕ್ಷಣದ ಮುಖ್ಯವಾಹಿನಿಗೆ ಮರಳಿ ತರಲು ಪ್ರಜ್ಞಾಪೂರ್ವಕ ಮತ್ತು ಉದ್ದೇಶಪೂರ್ವಕ ಪ್ರಯತ್ನ ಮಾಡುತ್ತಿದೆ. ಒಂದು ಭಾವನಾತ್ಮಕ ಆಯಾಮವಾಗಿ ಅಲ್ಲ, ಬದಲಾಗಿ ಆಧುನಿಕ ಬಹುಭಾಷಾ ಜಾಗತಿಕವಾಗಿ ಸ್ಪರ್ಧಾತ್ಮಕ ಭಾರತಕ್ಕೆ ಜೀವಂತ ಸಂಪನ್ಮೂಲವಾಗಿ ಬುಡಕಟ್ಟು ಮತ್ತು ಸ್ಥಳೀಯ ಜ್ಞಾನ ಸೇರಿದಂತೆ ಭಾರತೀಯ ಜ್ಞಾನ ವ್ಯವಸ್ಥೆಗಳನ್ನು ಪ್ರತಿಯೊಂದು ಹಂತದ ಪಠ್ಯಕ್ರಮದಲ್ಲಿ ಸಂಯೋಜಿಸಬೇಕೆಂದು ನೀತಿ ಸ್ಪಷ್ಟವಾಗಿ ಕರೆ ನೀಡುತ್ತದೆ. ಇದು ಸಂಸ್ಕೃತ, ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಒಡಿಯಾ, ಪಾಳಿ, ಪರ್ಷಿಯನ್ ಮತ್ತು ಪ್ರಾಕೃತದಂಥ ಶಾಸ್ತ್ರೀಯ ಭಾಷೆಗಳ ಅಧ್ಯಯನವನ್ನು ಉತ್ತೇಜಿಸುತ್ತದೆ. ಆಧುನಿಕ ವಿಷಯಗಳನ್ನು ಬದಲಿಸಲು ಅಲ್ಲ, ಬದಲಿಗೆ ಅವುಗಳನ್ನು ಸಮೃದ್ಧಗೊಳಿಸಲು ಭಾರತವು ಜ್ಞಾನಶೋಧಕರ ನಾಗರಿಕತೆಯಾಗಿತ್ತು ಮತ್ತು ಇಂದಿಗೂ ಹಾಗೇ ಇದೆ ಎಂಬುದನ್ನು ನಮ್ಮ ಮಕ್ಕಳಿಗೆ ತೋರಿಸಲು ಇದು ಒಂದು ಸದಾವಕಾಶವಾಗಿದೆ. ಇದು ಸಾಕ್ಷರತೆಯ ಪರಿಕಲ್ಪನೆಗೆ ಸುಂದರವಾಗಿ ಮರಳಿ ಸಂಪರ್ಕಿಸುತ್ತದೆ. ಏಕೆಂದರೆ NEP 2020 ಕಲ್ಪಿಸುವ ನಿಜವಾದ ಸಾಕ್ಷರತೆ ಎಂದರೆ ಕೇವಲ ವರ್ಣಮಾಲೆ ಅಥವಾ ಜಾಗತಿಕ ವಿಷಯವನ್ನು ಕರಗತ ಮಾಡಿಕೊಳ್ಳುವುದಲ್ಲ. ಒಂದು ಮಗು ಪ್ರಪಂಚದ ಉಳಿದ ಭಾಗದೊಂದಿಗೆ ವಿಶ್ವಾಸದಿಂದ ತೊಡಿಸಿಕೊಳ್ಳಬಹುದಾದಷ್ಟು ತನ್ನದೇ ಆದ ಭಾಷೆ, ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಬೇರಿರುವುದನ್ನು ಇದರ ಅರ್ಥ. ಈ ಕಾರಣಕ್ಕಾಗಿಯೇ NEP 2020 ಕನಿಷ್ಠ 5ನೇ ತರಗತಿಯವರೆಗೆ ಮತ್ತು ಸಾಧ್ಯವಾದರೆ ಅದಕ್ಕೂ ಮೀರಿ ಮಾತೃಭಾಷೆ ಮತ್ತು ಸ್ಥಳೀಯ ಭಾಷೆಯನ್ನು ಬೋಧನಾ ಮಾಧ್ಯಮವಾಗಿ ಬಲವಾಗಿ ಒತ್ತಿ ಹೇಳುತ್ತದೆ. ಮಕ್ಕಳು ಮನೆಯಲ್ಲಿ ಮಾತನಾಡುವ ಭಾಷೆಯಲ್ಲಿ ಮೊದಲು ಕಲಿತಾಗ ಮೂಲಭೂತ ಪರಿಕಲ್ಪನೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಗ್ರಹಿಸುತ್ತಾರೆ ಎಂದು ಪ್ರಪಂಚದಾದ್ಯಂತ ಇಂದು ಸಂಶೋಧನೆ ನಿರಂತರವಾಗಿ ತೋರಿಸುತ್ತದೆ. 22 ಪರಿಚಿತ ಭಾಷೆಗಳು ಮತ್ತು 100 ಉಪಭಾಷೆಗಳೊಂದಿಗೆ ಭಾರತವು ಬಹುಭಾಷಾ ಮಾತೃಭಾಷಾ ಬೇರೂರಿದ ಸಾಕ್ಷರತೆಯ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಬಹುದೇ ಎಂಬುದಕ್ಕೆ ಪ್ರಪಂಚದ ಅತ್ಯಂತ ಪ್ರಮುಖ ಪರೀಕ್ಷಾ ಪ್ರಕರಣವಾಗಿದೆ. ಇಲ್ಲಿ ತಂತ್ರಜ್ಞಾನದ ಪಾತ್ರವನ್ನು ನಾನು ಉಲ್ಲೇಖಿಸಲು ಬಯಸುತ್ತೇನೆ. ಈ ಡಿಜಿಟಲ್ ಯುಗದಲ್ಲಿ ಸಾಕ್ಷರತೆ ಡಿಜಿಟಲ್ ಸಾಕ್ಷರತೆಯನ್ನು ಒಳಗೊಳ್ಳಬೇಕಾಗಿದೆ ಎಂಬುದನ್ನು NEP 2020 ಮತ್ತು ನಿಪುಣ್ ಭಾರತ್ ಎರಡೂ ಗುರುತಿಸುತ್ತಿವೆ. ದೀಕ್ಷಾ ನಂತ ಉಪಕ್ರಮಗಳು ಭಾರತೀಯ ಭಾಷೆಗಳು ಮತ್ತು ಜ್ಞಾನ ಪರಂಪರೆಗಳಲ್ಲಿ ಬೇರೂರಿದ ವಿಷಯ ಸೇರಿದಂತೆ ಗುಣಮಟ್ಟದ ಬೋಧನಾ ಕಲಿಕೆ ಸಾಮಗ್ರಿಯನ್ನು ದೇಶದ ದೂರದ ಮೂಲೆ ಮೂಲೆಗಳಲ್ಲಿರುವ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೂ ತಲುಪಿಸುತ್ತಿವೆ. ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನದ ಈ ಮಿಶ್ರಣ ನನ್ನ ಪ್ರಕಾರ ವಿಶಿಷ್ಟವಾಗಿ ಭಾರತೀಯ ಮತ್ತು ವಿಶಿಷ್ಟವಾಗಿ ಶಕ್ತಿಶಾಲಿ. ಆದ್ದರಿಂದ ಜನರಿಗಾಗಿ, ಭೂಮಿಗಾಗಿ ಮತ್ತು ಸಮೃದ್ಧಿಗಾಗಿ ಸಾಕ್ಷರತೆ ಎಂಬ ಪ್ರೇರಣಾದಾಯಕ ಧ್ಯೇಯದಡಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ 2026 ಆಚರಿಸುತ್ತಿರುವಾಗ ಪ್ರತಿಯೊಂದು ಮಗುವು ಬಲಿಷ್ಠ ಮೂಲಭೂತ ಕಲಿಕೆಯನ್ನು ಬೆಳೆಸಿಕೊಳ್ಳಲು ಪ್ರತಿಯೊಬ್ಬ ವಯಸ್ಕರು ಕಲಿಯುವ ಅವಕಾಶ ಪಡೆಯುವ ಪ್ರತಿಯೊಬ್ಬ ನಾಗರಿಕರು ಘನತೆಯಿಂದ ಭಾಗವಹಿಸುವ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಜೀವನಪೂರ್ತಿ ಕಲಿಯುತ್ತಲೇ ಇರುವ ಅವಕಾಶ ಪಡೆಯುವ ಭಾರತಕ್ಕಾಗಿ ನಮ್ಮ ಬದ್ಧತೆಯನ್ನು ನವೀಕರಿಸಬೇಕಾಗಿದೆ. ಏಕೆಂದರೆ ನಿಜವಾಗಿಯೂ ಸಾಕ್ಷರತೆ, ಸಾಕ್ಷರ ಭಾರತ ಎಂದರೆ ಕೇವಲ ಜನರು ಓದಬಲ್ಲ ಮತ್ತು ಬರೆಯಬಲ್ಲ ಭಾರತವಲ್ಲ. ಅದು ಜನರು ಚಿಂತಿಸಬಲ್ಲ, ಅರ್ಥ ಮಾಡಿಕೊಳ್ಳಬಲ್ಲ, ಭಾಗವಹಿಸಬಲ್ಲ, ಸೃಷ್ಟಿಸಬಲ್ಲ, ನಿರ್ಧರಿಸಬಲ್ಲ ಮತ್ತು ಘನತೆಯಿಂದ ಬದುಕಬಲ್ಲ ಭಾರತ. ಮತ್ತು ಅದೇ ನಾವು ಒಟ್ಟಾಗಿ ನಿರ್ಮಿಸಬೇಕಾದ ಭಾರತ. ಹಾಗಾದರೆ ಇಂದು ಆಲಿಸುತ್ತಿರುವ ನಮ್ಮೆಲ್ಲರಿಗೂ ಕಾರ್ಯ ಸಂದೇಶವೇನೆಂದರೆ, ಪೋಷಕರಿಗೆ ನಿಮ್ಮ ಮಕ್ಕಳೊಂದಿಗೆ ಮಾತನಾಡಿ, ಚಿಕ್ಕ ವಯಸ್ಸಿನಿಂದಲೇ ನಿಮ್ಮ ಮಾತೃಭಾಷೆಯಲ್ಲಾದರೂ ಸರಿ ಅವರಿಗೆ ಓದಿ ಹೇಳಿ. ಶಿಕ್ಷಕರು ಮತ್ತು ಶಾಲೆಗಳು ನಿಪುಣ್ ಭಾರತ್ ಪ್ರತಿಪಾದಿಸಿದ ಸಂತಸದಾಯಕ ಚಟುವಟಿಕೆ ಆಧಾರಿತ ವಿಧಾನ ಹೆಚ್ಚುವರಿ ಕೆಲಸವಲ್ಲ, ಅದೇ ಅತ್ಯಂತ ಪರಿಣಾಮಕಾರಿ ಕೆಲಸ. ಮತ್ತು ನಾಗರಿಕರಾಗಿ ನಮ್ಮೆಲ್ಲರಿಗೆ ಸಾಕ್ಷರತೆ ಕೇವಲ ಸರ್ಕಾರದ ಕೆಲಸವಲ್ಲ. ಸಮುದಾಯ ಓದುವ ಕಾರ್ಯಕ್ರಮಗಳು, ಸ್ಥಳೀಯ ಶಾಲೆಗಳು ಮತ್ತು ಗ್ರಂಥಾಲಯಗಳನ್ನು ಬೆಂಬಲಿಸುವುದು ಮತ್ತು ನಮ್ಮ ಸ್ವಂತ ಮನೆಗಳಲ್ಲಿ ಪುಸ್ತಕ ಮತ್ತು ಕಲಿಕೆಗೆ ಬೆಲೆ ನೀಡುವುದು, ಇವೇ ಸಾಕ್ಷರ ರಾಷ್ಟ್ರವನ್ನು ನಿರ್ಮಿಸುವ ಸಣ್ಣ ಕ್ರಿಯೆಗಳು. ನಮ್ಮ ಗುರುಕುಲಗಳ ಮತ್ತು ಭಾರತೀಯ ಜ್ಞಾನ ವ್ಯವಸ್ಥೆಗಳ ಚಿರಂತನ ಜ್ಞಾನವನ್ನು, ನಮ್ಮ ಮಾತೃಭಾಷೆಗಳ ಭಾಷಾ ಸಮೃದ್ಧಿಯನ್ನು ಮತ್ತು NEP 2020 ಹಾಗೂ ನಿಪುಣ್ ಭಾರತದ ರಚನಾತ್ಮಕ ಮಹತ್ವಾಕಾಂಕ್ಷೆ ದೃಷ್ಟಿಕೋನವನ್ನು ಒಟ್ಟಿಗೆ ಹೆಣೆಯೋಣ. ಈ ದೇಶದ ಪ್ರತಿಯೊಂದು ಮಗುವು ಅವರು ಎಲ್ಲಿ ಹುಟ್ಟಿದ್ದಾರೆ, ಯಾವ ಭಾಷೆ ಮಾತಾಡುತ್ತಾರೆ ಅಥವಾ ಅವರ ಕುಟುಂಬ ಏನನ್ನು ಭರಿಸಬಲ್ಲದು ಎಂಬುದನ್ನು ಲೆಕ್ಕಿಸದೆ ಓದಲು, ಬರೆಯಲು, ಚಿಂತಿಸಲು ಮತ್ತು ಕನಸು ಕಾಣಲು ಸಮರ್ಥವಾಗಿ ಬೆಳೆಯುವಂತೆ ಖಚಿತಪಡಿಸಿಕೊಳ್ಳಬೇಕಾಗಿದೆ. ಧನ್ಯವಾದಗಳು. ಮತ್ತು ಈ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದಂದು ಭಾರತದ ಪ್ರತಿಯೊಬ್ಬ ವ್ಯಕ್ತಿಯು ಕಲಿಕೆಯ ಘನತೆಗೆ ಅರ್ಹರಾಗಿದ್ದಾರೆ ಎಂಬ ಸರಳ ಆದರೆ ಶಕ್ತಿಶಾಲಿ ಆಲೋಚನೆಗಳೊಂದಿಗೆ ಪೋಷಕರಿಗೆ, ಶಿಕ್ಷಕರಿಗೆ, ನಾಗರಿಕರಿಗೆ ನಾವೆಲ್ಲರೂ ಮರುಬದ್ಧರಾಗೋಣ. ನಮಸ್ಕಾರ ಮತ್ತು ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.
1: ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ಅಂಗವಾಗಿ ಡಾಕ್ಟರ್ ಮಧುಸೂದನ್ ಜೋಶಿ ಅವರ ಭಾಷಣವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಈಗ ಕೇಳಿ ಒಂದು ಚಿತ್ರಗೀತೆ. ಚಿತ್ರ ಮಹಾಕ್ಷತ್ರಿಯ, ಗಾಯಕ ಎಸ್ ಬಿ ಬಾಲಸುಬ್ರಹ್ಮಣ್ಯಂ.

ಮಿತ್ರರೆ, ವರ್ಲ್ಡ್ ಫಿಸಿಯೋಥೆರಪಿ ಡೇ, ವಿಶ್ವ ಭೌತ ಚಿಕಿತ್ಸಾ ದಿನ. ಪ್ರತಿ ವರ್ಷ ಸೆಪ್ಟೆಂಬರ್ 8ರಂದು ವಿಶ್ವ ಭೌತ ಚಿಕಿತ್ಸಾ ದಿನವನ್ನು ಆಚರಿಸಲಾಗುತ್ತದೆ. ದೇಹದ ಚಲನವಲನವನ್ನು ಸುಧಾರಿಸುವಲ್ಲಿ, ನೋವನ್ನು ನಿಯಂತ್ರಿಸುವಲ್ಲಿ, ಗಾಯಗಳಿಂದ ಚೇತರಿಸಿಕೊಳ್ಳುವಲ್ಲಿ ಹಾಗೂ ಆರೋಗ್ಯಕರ ಮತ್ತು ಸಕ್ರಿಯ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವಲ್ಲಿ ಭೌತ ಚಿಕಿತ್ಸಕರು ಮಹತ್ವದ ದಿನ ಇದಾಗಿದೆ. ಅಪಘಾತ ಅಥವಾ ಗಾಯಗಳ ನಂತರ ಚೇತರಿಸಿಕೊಳ್ಳಲು, ನೋವನ್ನು ಕಡಿಮೆ ಮಾಡಲು, ದೈಹಿಕ ಚಲನೆಯನ್ನು ಸುಧಾರಿಸಲು ಹಾಗೂ ಶಸ್ತ್ರಚಿಕಿತ್ಸೆಯ ನಂತರ ಪುನರ್ವಸತಿ ಪಡೆಯಲು ಭೌತ ಚಿಕಿತ್ಸೆ ಬಹಳ ಸಹಾಯಕ.

ಕೆಲವು ಧ್ವನಿಗಳು ಸುಂದರವಾಗಿರುತ್ತವೆ, ಕೆಲವು ಧ್ವನಿಗಳು ಮರೆಯಲಾದಂತಿರುತ್ತವೆ, ಇನ್ನು ಕೆಲವು ಧ್ವನಿಗಳು ನಮ್ಮ ಬದುಕಿನ ಒಂದು ಭಾಗವಾಗಿಬಿಡುತ್ತವೆ. ಅಂತಹ ಅದ್ಭುತ ಧ್ವನಿಗಳಲ್ಲಿ ಒಂದು ಆಶಾ ಭೋಸ್ಲೆ ಅವರದ್ದು. ಹತ್ತೊಂಬತ್ತು ಸೆಪ್ಟೆಂಬರ್ 8 ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಜನಿಸಿದ ಆಶಾ ಭೋಸ್ಲೆಯವರು ಸಂಗೀತದ ವಾತಾವರಣದಲ್ಲೇ ಬೆಳೆದವರು. ಬಾಲ್ಯದಲ್ಲಿಯೇ ತಂದೆ ದೀನಾನಾಥ್ ಮಂಗೇಶ್ಕರ್ ಅವರಿಂದ ಸಂಗೀತಾಭ್ಯಾಸ ಪಡೆದು ತಮ್ಮ 10ನೇ ವಯಸ್ಸಿನಲ್ಲೇ ಗಾಯನ ಕ್ಷೇತ್ರಕ್ಕೆ ಕಾಲಿಟ್ಟರು. ಆದರೆ ಅವರ ಪಯಣ ಸುಲಭವಾಗಿರಲಿಲ್ಲ. ಅನೇಕ ಸವಾಲುಗಳನ್ನು ಎದುರಿಸುತ್ತಲೇ ತಮ್ಮದೇ ಆದ ಗುರುತನ್ನು ರೂಪಿಸಿಕೊಂಡರು. ಆಶಾ ಭೋಸ್ಲೆ ಅವರ ಗಾಯನದ ದೊಡ್ಡ ಶಕ್ತಿಯೆಂದರೆ ಅವರ ಅದ್ಭುತ ವೈವಿಧ್ಯತೆಯ ಸಂಗೀತ. ಪ್ರೇಮಗೀತೆಗಳಿರಲಿ, ಗಜಲ್ಗಳಿರಲಿ, ಶಾಸ್ತ್ರೀಯ ಸಂಗೀತವಿರಲಿ, ಭಜನೆ, ಜಾನಪದ ಗೀತೆ, ಕವ್ವಾಲಿ ಅಥವಾ ಉತ್ಸಾಹಭರಿತ ನೃತ್ಯಗೀತೆಗಳಿರಲಿ, ಪ್ರತಿಯೊಂದು ಪ್ರಕಾರಕ್ಕೂ ತಮ್ಮದೇ ಆದ ಜೀವ ತುಂಬುತ್ತಿದ್ದರು. ಓಪಿನಯ್ಯರ್, ಆರ್ ಡಿ ಬರ್ಮನ್ ಸೇರಿದಂತೆ ಅನೇಕ ದಿಗ್ಗಜ ಸಂಗೀತ ನಿರ್ದೇಶಕರೊಂದಿಗೆ ಅವರ ಸಹಯೋಗ ಭಾರತೀಯ ಚಿತ್ರ ಸಂಗೀತಕ್ಕೆ ಅನೇಕ ಅಮರ ಗೀತೆಗಳನ್ನು ನೀಡಿತು. ಆಶಾ ಭೋಸ್ಲೆ ಅವರ ಪ್ರತಿಭೆ ಕೇವಲ ಧ್ವನಿ ಮುದ್ರಣ ಕೊಠಡಿಯಲ್ಲಷ್ಟೇ ಅಲ್ಲ, ವೇದಿಕೆಯ ಮೇಲೂ ಅಷ್ಟೇ ಅದ್ಭುತವಾಗಿತ್ತು. ದೇಶ ವಿದೇಶಗಳ ಅನೇಕ ವೇದಿಕೆಗಳಲ್ಲಿ ಅವರು ತಮ್ಮ ನೇರ ಗಾಯನದ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದರು. 8 ದಶಕಗಳಿಗೂ ಹೆಚ್ಚು ಕಾಲದ ಅವರ ಸಂಗೀತ ಪಯಣದಲ್ಲಿ 12,000 ಅಧಿಕ ಹಾಡುಗಳನ್ನು ಹಲವು ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ಹಾಡಿದ್ದಾರೆ. 2011 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ ಕೂಡ ಅವರ ಅಪಾರ ಧ್ವನಿ ಮುದ್ರಣ ಸಾಧನೆಯನ್ನು ಗುರುತಿಸಿತು. ಅವರಿಗೆ 8 ಚಲನಚಿತ್ರ ಪ್ರಶಸ್ತಿಗಳು, ಹಲವು ಫಿಲ್ಮ್ಫೇರ್ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಗೌರವಗಳು ಸಂದಿವೆ. 2000 ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ, 2008 ದೇಶದ 2ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಪ್ರೀತಿಯೂ ಇತ್ತು, ತುಂಟತನವೂ ಇತ್ತು, ನೋವು ಇತ್ತು, ಉತ್ಸಾಹವೂ ಇತ್ತು. ಪೀಳಿಗೆಗಳು ಬದಲಾಗಬಹುದು, ಸಂಗೀತದ ಶೈಲಿಗಳು ಬದಲಾಗಬಹುದು, ಆದರೆ ಆಶಾಜಿಯವರ ಸ್ವರದ ಮಾಧುರ್ಯ ಎಂದಿಗೂ ಹಳೆಯದಾಗುವುದಿಲ್ಲ. ಆಶಾ ಭೋಸ್ಲೆಯವರು ಕೇವಲ ಒಬ್ಬ ದಿಗ್ಗಜ ಗಾಯಕಿಯಲ್ಲ, ಅವರು ಭಾರತೀಯ ಸಂಗೀತದ ಒಂದು ಯುಗ, ಒಂದು ಭಾವನೆ ಮತ್ತು ಎಂದಿಗೂ ಮರೆಯಾಗದ ಒಂದು ಸುಮಧುರ ಅಧ್ಯಾಯ. ಆಶಾಜಿಯವರ ಅಮರ ಸ್ವರಕ್ಕೆ ನಮ್ಮದೊಂದು ಹೃದಯಪೂರ್ವಕ ನಮನ.

ಸ್ನೇಹಿತರೆ, ಬರಲಿರುವ ಗುರುವಾರದಂದು ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇ, ವಿಶ್ವ ಆತ್ಮಘಾತ ತಡೆಗಟ್ಟುವ ದಿನದ ಅಂಗವಾಗಿ ಡಾಕ್ಟರ್ ಮೋಹನ್ ದೇಶಪಾಂಡೆ ಅವರೊಂದಿಗೆ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಕೇಳಲು ಮರೆಯಬೇಡಿ.

ಇಲ್ಲಿಗೆ ಇಂದಿನ ನಮ್ಮ ಕಸ್ತೂರಿಯ ಮಧ್ಯಾಹ್ನದ ಸಂಚಿಕೆ ಮುಕ್ತಾಯವಾಗುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಗುರುವಾರದಂದು ಇದೇ ಸಮಯಕ್ಕೆ ಇದೇ ತರಂಗಗಳಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಕೃತಿಕಳಿಗೆ ಅಪ್ಪಣೆ ನೀಡಿ ನಮಸ್ಕಾರ.